mwezo kwa musambu ye final ya neimbira byange Day of Freedom bituli byerere birakabyerere